ಸಂಶೋಧನೆ ಜರ್ನಲ್ ಆಫ್ ಪ್ಯಾರಿಸ್ ಬರವಣಿಗೆ ಪ್ರಸಂಗ ಸರ್ಕಾರಿ ಬಾರಿ ಪೈರು ವಿಪತ್ತಾಯಿ ಪ್ಯಾರಿಸ್ ಘೋಷಣಾ ಗರಿ ಮೃತ್ಯು ದರ್ಜ ಬಣಿ ಕಾನೂನು ಸಂಶೋಧನೆ ಅಧ್ಯಾದೇಶ ಸಿಫಾರಿಸ್ ಕಾನೂನು ಅನುಸಾರ ಯಾರಿಗೆ 3 ವರ್ಷ ಕೊನು ಪರಿ ಬಾಧ್ಯತಾ ಮಂತ್ರಿಪರಿಷತ್ ಬುಧವಾರ ಹಿಜೋ ವರ್ಷಕ್ಕೆ ಬೈಠಕ ವಿಪತ್ತು ಕೇಂದ್ರ ಸಂಶೋಧನೆ ಬಣಿಕ ಅಧ್ಯಾದೇಶ ಸಹಿತ 3 ಅಧ್ಯಾದೇಶ ರಾಷ್ಟಪತಿ ರಾಮಚಂದ್ರ ಪೌಡ ಸಮಕ್ಷ ಸಿಫಾರಿಸ್ ರಾಷ್ಟ್ರಪತಿಬಾಟ ಜಾರಿ ಭಯಪಿ ರಾಜಪಥವು ಪ್ರಕಾಶಿತ ಭಯ ಕಾನೂನಿ ಕಾರಣದಿಂದ ಆಗುವ ವಿಪತ್ತು ನೇಪಾಳ ಐನ್ ಸಂಶೋಧನ ನಡವಳಿಗೆ ವಿಧೇಯಕ ಪ್ರಕ್ರಿಯೆ ಸಂಬಂಧ ಸರ್ಕಾರಿ ಅಧಿಕಾರಿಗಳ ಅನುಸಾರ ವಿಪತ್ತ ಭಯ